ಸದಾ ಸರ್ವಾಂಗ ಸರ್ವಂ ಪರ ನಾಶಿ ನೂಪಿ ರೂಪೇಶ್ ಮಾಸ್ತಲ್ ನಿವಾಸಿ ಸದಾ ಸರ್ವ